ಹದಿಗೋಮ ಮಸುಂಗ್ ಸಿಂಗ ಕಂಗ್ಬ ಚಪ್ಮಾನನ ಲೌರಗ ಇಸಿಂಗ್ದ ಫುಟ್ಲಗ ಮಹಿ ಅದು ಥಕ್ಲಬದಿ ಚಾಬ ತುಂಬ ಲೇಂಗ್ಬ ಥಿನ್ಬ ಫೈ ಥೊಯ್ದೊಕ್ನ ಇಸಿಂಗಿ ಮರಂ ಸೆಂಗ್ದೊಯಿ ಸಾಮರ್ ಥುಮ್ ಮನಾಹಿ ಉಚಿಥಿ ಅಮಸುಂಗ್ ತಿಲ್ ಹಿದಾಕ್ ಹೈರಿಬ ಹಿದಾಕ್ ಮಖಲ್ ಮರಿ ಅಸಿ ಚಪ್ ಮಾನನ ಲೌರಗ ಇಸಿಂಗ್ ಅಸಾಬಗ ಲೋಯ್ನನ ಥಕ್ಲಬದಿ ಘೀನ ಥೋಂಗ್ಬ ಪೋಟ್ ಚಾಬ ತುಂಬ ಅದು ಕೊಯಿ ಸಿಂಗ ಕಂಗ್ಬ ಉಚಿಥಿ ಗುಲ್ಮರಿಚ್ ಕಂಫೋಯ್ ಸಾಮರ್ ಥುಮ್ ಜೀರಾ ಕಾಲ್ ಜೀರಾ ಅಮಸುಂಗ್ ಹಿಂಗ್ ಸೋಧನ್ ತೌಬ ಹೈರಿಬ ಖುದಿಂಗ್ಮಕ್ ಅಸಿ ಚಪ್ ಮಾನನ ಲೌರಗ ಇಸಿಂಗ್ ಅಸಾಬಗ ಲೋಯ್ನನ ಥಕ್ಲಬದಿ ಮೈ ಸೋನ್ಬ ಮಾಂಗ್ಬ ಯಾದಬ ಚಾನಿಂಗ್ಬ ಥಕ್ನಿಂಗ್ದಬ ಚಾನಿಂಗ್ ಥಕ್ನಿಂಗ್ದಬ ಕೊಕ್ಕಲ್ಲಿ

ಮತಮಿಸೆಗೆ ಅನಿಶುಭ ಖುದೋಲ್ದ ತಾವಿರಸಿ ಬಾಸಸ್ಪತಿ ಮಿಯುಂ ವಿದ್ಯಾಪತಿ ಶರ್ಮನ ಸಕ್ಪ ನೋಂಗ್ಮೈಥೆಮ್ ಕಿರಣ್ ಕುಮಾರ್ನ ಸೈರಿಂಗ್ ಮೇಸೆಯಮ್ಮ.

ಅದೊಮ್ಗೆ ಕೋಲ್ ಗಾಯ್ನಿಂಗಾಯ್ನ ಇಸೇಮಕ ಕದೋಲ್ ತಮ್ಜರಿ ಐದಿ ಥಾಮೊಯ್ ಪೀಖ್ರೆ ಫಿಲ್ಮ್ ಅಸಿದಗಿ ಪುಷ್ಪರಾಣಿ ಅಮದಿ ಅರ್ಬಿನ ನಿಪುಣ ಸಕ್ಮಿನಬ ಹೋಮಿನ್ ದಿವಾಯ್ನ ಸೈರಿಂಗ್ಬ ತೋನಿ ಅಹಿಬಮ್ನ ಸೈರಂಗ್ ಬೈಸೈನಿ ತಾಮಿನಸಿ.

ಲೈಸಕ್ ಲೈ ಚುಮಾನದಬ ಲೈರಾಂಗ್ ಸಿಂಗ್ ತನ ಲೈಖಲ್ ನಾಯ್ನ ಲೇಂಗ್ದುನ ಸೇಮ್ಜರಿಬ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಚಾನೆಲ್ಗೆ ಥೌರಮ್ ಸಿಂಗ್ನಿ ಹೌಸಿಕ್ ಅಮುಕ್ ಪೂಜರಗ್ಲಿ ಫಿಲ್ಮ್ ಅಮ್ಮಗೆ ಸೈದ ನೋಂಗಾಲಬಸ್ಸು ಥಾವಲೈ ಮನಂ ಫಿಲ್ಮ್ ಅಸಿಗೆ ಇಸೈ ಸಿಂಗ್ ಫಿಲ್ಮ್ ಅಸಿದಗಿ ಇಹನ್ ಹನ್ಬೋಯ್ನ ತಾವಿರಸಿ ದಿನೇಶ್ ಅಮದಿ ಸೋನಾಲಿ ಅನಿಪುನ ಸಕ್ಮಿನಬ ಮಾಖೋನ್ ಮನಿ ಮೊಂಗ್ ಸಾವನ ಸೈರಿಂಗ್ ಬ ಸಗೋಲ್ ಸೆಮ್ ತಿಜೇಂದ್ರನ ಸೈರಾಂಗ್ ಬೈಸೈ

ಮೇಘರ್ ಚಾ ಮಹುಂ ದಸ್ಮಿಕ್ ಮಂಗಾದ ಸಂದೋಕ್ಚರಿಬ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗಾಯ್ ಚಾನೆಲ್ಗೆ ಥೌರಂನಿ ಅದೊಮ್ಮ ತಾವಿರಿಬಸಿ ಚಾನೆಲ್ ಅಸಿದ ತಾವಿರಿಬಸಿಂಗಿದಮಕ್ ಹೌಸಿಂಗ್ ಅಮುಕ್ ಪೂಜರಕ್ಲಿ ತೊಂಗಾನ್ ತೊಂಗಾನ್ಬ ಸೈಸಕ್ಪ ಸಿಂಗ್ನ ಸಕ್ಪ ಗೀತ್ ಸಿಂಗ್ ಮಥಂಗ್ ಮಥಂಗ್ ಓಯ್ನಾ

0: ಭಾರತ್ ಅಮದಿ ಭಾರತ್ಕಿ ಮಪಾಲಂಗಿ ಏರ್ಲೈನ್ಸ್ ಇಂದ ಮಮಾಂಗ್ದ ಥಾಮಖಕ್ತದ ಏರ್ ಹೋಸ್ಟೆಸ್ ಕುಂತರೆತ್ ಮೈಪಾಕ್ನ ಪುಥೋಕ್ಪ ಗಮಖರ್ಬ ಮತುಂಗ್ದ ಹಂದಕ್ತ ಲಿಶಿಂಗ್ ಅನಿ ಕುಂತರುಕಿ ಜನವರಿ ಥಾದ ಮ್ಯೋಯ್ ಕುಂಠ್ರಾ ಮರಿ ಪುಥೋಕ್ತುನ ಯಾಮ್ನ ಚಾವ್ನ ಮೈಪಾಕ್ ಪಂಗಮಖರ್ಬ ಕಿಂಗ್ಡಮ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿ ಸ್ಪೋಕನ್ ಇಂಗ್ಲಿಷ್ ಸ್ಪೋಕನ್ ಹಿಂದಿ ಗ್ರೂಮಿಂಗ್ ಸಾಫ್ಟ್ ಸ್ಕಿಲ್ಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂಟರ್ವ್ಯೂ ಟೆಕ್ನಿಕ್ಸ್ ರೆಮ್ ವಾಕ್ ಅಮದಿ ಕಂಪ್ಯೂಟರ್ ಕೋರ್ಸಿಂಗ್ ಕ್ವಾಲಿಫೈಡ್ ವೈರಬ ಎಕ್ಸ್ಪೀರಿಯನ್ಸ್ ಲೈರಬ ಒಜಾಸಿಂಗ್ನ ತಾಕ್ಪಿ ತಂಬಿರಿಬ ಶೇಲಿ ಚಂಗ್ ಚಂಗ್ದನ ತಂಬಯಾರಬ ಇನ್ಸ್ಟಿಟ್ಯೂಟ್ ನಿ ಕುದುಂಗ್ ಚಾಬಸ್ ಲೌಬಿದುನ ಕ್ಲಾಸ್ 12 ಲೋರಗ ಏವಿಯೇಷನ್ ಗಿಲ್ಲಂದ ಮೈ ಪಾಕ್ಪಗಿ ಮಂಗ್ ಮಂಗ್ಬಿಯು ಅಕುಪ ಮರೋಗಿದಮಗ್ ಓಲ್ ಅಂಬುಲೆನ್ ಆಪೋಸಿಟ್ ಜಿಪಿ ವಿಮೆನ್ಸ್ ಕಾಲೇಜ್ ನಟ್ರಗ ಎಂಪಿಪಿ ಕಾಂಪ್ಲೆಕ್ಸ್ ಪೌನಾ ಬಜಾರ್ ಪೋಲೋಗ್ರೌಂಡ್ ಮನಿಂದ ಲೈಬ ಆಫೀಸ್ ತಗಿ ಪಾವ್ ಲೌಬಿಯು ಕಿಂಗ್ಡಮ್ ಏವಿಯೇಷನ್ ಇನ್ಸ್ಟಿಟ್ಯೂಟ್
1: ಹಲೋ